ನುಪಿಗಿ ಥಾಗಿ ಖೊಂಚತ್ತ ಹೇನ ಈ ಲಾಕ್ಪದ ತಿಂಥೌ ಮಹಿ ಚಮಸ್ ಅಹುಂ ಖುಹಿ ಚಮಸ್ ಅಹುಂ ಚಾಕ್ ಚಾಂಗ್ ಚಪ್ ಮನನ ಅಯುಕ್ ನುಂಥಿಲ್ ನುಮಿದಾಂಗ್ ಥಕ್ಲಬದಿ ಥೊಯ್ದುಕ್ ಹೆಂದುಕ್ನ ಫಹಲ್ಲಿ ಮಸಿನ ಈ ಚತ್ಪದ ಪುಕ್ ಜಗ್ರಿಂಗ್ ಲಹೌನ ಚಿಂಬ ಲೈರಬಸು ಪಂಗಲ್ ಕನ್ಕತ್ಹಲ್ಲಿ.

ಇಥ ಥಾಜರುದನ ಲಂಲಾನ್ಬಿ ಅಮಬು ಊರುವ ಮಿಕುಪ್ತ ಥಮೋಯ್ದ ನುಂಗ್ಸಿಗಿ ಯನಿಂಗ್ ಹುಲಕ್ಪ ಫೊಂಗ್ದೊಗ್ಲುರಗನ ತಥಿ ತಥಿ ಚೈರಕದ್ರ ಖನ್ ಮಿಪಾಯ್ವ ಫೌಜಬ ಅಮರೊಮ್ದನ ನುಜಾ ಒಯ್ಬಿ ಮಹಾಕ್ನಸು ಮಪಾವ್ ಅಮತಂಗ್ದಿ ಫೊಂಗ್ದೊಗ್ಲಕ್ಕದ್ರ ಅಂಗೈಜಬ ಇಂಗಿತ್ ಅಮ ಫಂಗ್ಬದ ನುಂಗ್ಸಿ ಮಸುಂಗ್ಲಾಂಗಿ ಲೇಪ್ಲಗೆ ಖನ್ ಖೌರಾಂಗ್ನ ಮಪಾವ್ತಬು ಅಂಗೈಜರಿ ಥಮೋಯ್ ಅನಿಸಿನ ಥಮೋಯ್ಗಿ ವಾರೋಲ್ ತಾನಬ ಮತಂದುದ ಒಯ್ರಇ ಪಂಥುಂಗ್ ಫಂಗ್ಗಿ ವಾರಿ ನುಂಗ್ಸಿಗಿ ಮಪಾವ್ ಪೂರಿಬ ನಸಿಗಿ ತೋಪ್ತೆಂದ ಮರಿ ಸುಬ ಮಫಂ ಕಲ್ಲಿಬ ಇಸೈ ಅಸಿ ಎಜೆ ಮೈಸ್ನಾಮ್ ಅಮದಿ ಪುಷ್ಪಾರಾಣಿ ಅನಿ ಪುನ್ನ ಸಕ್ಮಿನಬನಿ ಸೈರೆಂಗ್ಬ ದಾಲೋಮ್ ಗುರುಮಯುಂ ಸೈರಾಂಗ್ಬ ರಾಹುಲ್ ಬ್ಲೂ ಫಿಲ್ಮ್ ನಂಗ್ ಲೋಯ್ರೆ ಲೌಬಿರಸಿ

0: ನಹರೋಗಿ ಕೊಂಜಲ್ ಥೌರಂ ತಾಬಿರಿಬ ಬೊಮ್ನಮಕ್ಬು ಅದೊಂಗಿ ಮರುಪ್ ಚಾಪ್ಲಿನಾ ಮೈಸ್ನಾಮ್ ಅಮದಿ
1: ಸೋಯ್ಬಮ್ ಜಿದಿನಾ
0: ತರಾಮ್ ನೋಕ್ಚರಿ ಖರುಮ್ ಜರಿ
1: ನಸಿಗಿ ಥೌರಂದ ಥಮ್ಜರಿ ಮತಮ್ಗಿ ಇ ಪಾವ್
0: ಥೌರಮಸಿದ ಥಮ್ಜರಿ ಕ್ವಾಕೈಟಲ್ದ ಲೈಬ ಮಹೈ ಸಿವಿಲ್ ಸರ್ವಿಸ್ ಇನ್ಸ್ಟಿಟ್ಯೂಟ್ಗಿ ಕರೆಂಟ್ ಅಫೇರ್ಸ್ಗಿ ಫ್ಯಾಕಲ್ಟಿ ಒಯ್ನ ಥೌ ಬುಬಿರಿಬ ಪುಕ್ರಮ್ ಸುನಿಲ್ ಕಾಂತಗ ಉನದುನ ವಾರಿ ವತಾಯ್ ಸಾಬ
1: ಉನದುನ ವರಿ ವತಾಯ್ ಸನಜರಿಬ ಸಿಂದಿ ಚಾಪ್ಲಿನಾ ಮೈಸ್ನಾಮ್ ಅಮಸು ಸೋಯ್ಬಮ್ ಜಿದಿ
0: ಹೌಸಿಕ್ ಲೋಬಿ ರಸಿ ನಹರೋಗಿ ಖೊಂಜಲ್ಗಿ ಮತಂಗಿ ಇ ಪ ಅಹಾನ್ಬಮಕ್ತದ ಒಜಾಬು ಹಸಿ ಎಕ್ವೆಗಿ ಥೌರಮ ಸಿದ ತರಾಮ್ ನೋಕ್ಚರಿ ಒಜಾ
2: Okay, thank you.
0: Oza ahanbasidiya kui kui dana pangthokiba Bharat ki ningkha tambagi numit se Pradhan Mantri Narendra Modi na Red Fort ta thawramasiga mari leina na wafam kaya ama thambi kribagi video na chingba khoina su duma uzare oza Pradhan Mantri Narendra Modi na thambiri ba warol singa sida shakti ki sabda dhara haidi seven streams of India's energy and strength haibasigi makada akoi manufacturing agriculture food production technology innovation infrastructure defense green and blue economy soft power asina chingba adegi nahaga mari laina basing da su ai gi skill training program pi bana chingba adegi free coaching scheme khoi gi mahiroi sing da phanghan bana chingba olympic talent han chingba mayam ma pangthok na bagi da makta phungdok ki basu thengna jeyo ja adu masigi matang da ozana thambiyo
2: hanaki 88 suba independence day da prime minister narendra modi na yamna phajaba ಶಕ್ತಿ ಕಿ ಶಬ್ದಧಾರ ಸೆವೆನ್ ಸ್ಟ್ರೀಮ್ಸ್ ಆಫ್ ಡೆವಲಪ್ಮೆಂಟ್ ಸೆ ಫೋಕಸ್ ಪಿಗಿಬಕೊ ಶಕ್ತಿ ಕಿ ಶಬ್ದಧಾರ ಹಾಯ್ಬಸೆ ಗೋಯಿ ಇಂಡಿಯಾದ ಐ ಆಮ್ ಥಿನ್ ಅರಿಬ ಫಿಲಾಸಫಿ ಆರ್ ಅರಿಬ ಹಿಸ್ಟೋರಿಕಲ್ ಕಾಂಟೆಕ್ಸ್ಟ್ ಗಿ ಡಿರೈವ್ ತರಕ್ಪನೆಬ ಮರುವೈನ ಇಂಡಿಯಾ ಸೆ ಸಿವಿಲೈಸೇಷನ್ ನೋಯಿನ ಹೊರಕ್ಪಸೆ ಸಿಮತಮ್ಜಿ ಲಕೊಯಿ ಸೆವೆನ್ ರಿವರ್ಸ್ ಹಾಯ್ಕೊ ಸಬ್ದ ಸಿಂಧು ವೈನ ಇಂಡಿಯಾ ಜೊ ಹಾಲನು ಖಂಗ್ನರಿಬ ಲೈರೆಕೊ ಸೆವೆನ್ ಸ್ಟ್ರೀಮ್ಸ್ ಇನ ಇಂಡಿಯಾ ಗಿ ಇಕಾನಮಿಕ್ ಡೆವಲಪ್ಮೆಂಟ್ ಅದಗಿ ಟ್ರೇಡ್ ಪು ಓಯ್ರೋ ಅದಗಿ ಸಿವಿಲೈಸೇಷನ್ ಡೆವಲಪ್ಮೆಂಟ್ ಯಾಮ್ನ ಚೌಬು ಮಟೇಂ ಅಮ ಪಾಂಕಿಬ ಅಸಿಗಿ ಐಡಿಯಾ ಸೆ ಲೋರಗ ಕೊಯಿಗಿ ದರೋನೇಬಲ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿನ ಸಪ್ತಿ ಕಿ ಸಪ್ತಧಾರ ಹಾಗೆ ಸೆವೆನ್ ಸ್ಟ್ರೀಮ್ಸ್ ದಟ್ ವಿಲ್ ಟುಗೆದರ್ ಡ್ರೈವ್ ಇಂಡಿಯಾ ಟುವರ್ಡ್ಸ್ ಆತ್ಮಾ ನಿರ್ಭರತಾ ಅಂಡ್ ಬ್ರಿಕ್ಸಿತ್ ಭಾರತ್ ಐಸೆ ತೌಬನೆಬ ಅಸಿದ ಆತ್ಮಾ ನಿರ್ಭರತಾ ಹಾಯ್ತಾರಗದಿ ಸೆಪ್ ರಿಲೈನ್ ಇಂಡಿಯಾ ಹಾಯ್ಬನೆಬ ಅತೋಪ ಕಂಟ್ರಿ ನತ್ರಗ ಅತೋಪ ರೀಜನ್ ಜಿಂಗ ಡಿಪೆಂಡೆಂಟ್ ತೌಡೋಬಿ ಇಂಡಿಯಾಗಿ ಇಶಾಗಿ ಓಯ್ಬ ಇರೋಮ್ ದೊಂಗಿ ಓಯ್ಬ ಪೊಸಕ್ ಪುಥೋಕ್ಸರಗ ಓರ್ ಎನಿ ಡೆವಲಪ್ ತೌಜರಗ ಲೆಪ್ಸಬಂಗಂಬದುನೆಬ ಆತ್ಮಾ ನಿರ್ಭರತಾ ಐಸೆ ಅದುಗ ಸಿಗಿ ಬ್ರಿಕ್ಸಿತ್ ಭಾರತ್ ಐಸಿನ ಅಕೋಯ್ನ ಡೆವಲಪ್ ಕಂಟ್ರಿ ಅಮ ಓಯ್ಬ ಹಾಯ್ಬನೆಬ ಅವನ

0: ಆಕಾಶವಾಣಿ ಇಂಫಾಲ್ ಹೌಸಿಕ್ ಚೆನ್ನೆಲ್ ಅಸಿಗೆ ಮಕಾ ತಾರಕ್ಪ ಥೌರಮ್ ಸಿಂಗ್ ಲಾಂಥೋಕ್ಪಿನಬಗೆದಮಕ್ದ ಐಕ್ವೆಗಿ ಅನೌನ್ಸರ್ ಮೆರಿನಾ ಒಯ್ನಾಮ್ದ ಖುಸಿ ನಜರಿ
1: ಥಾಗಚರಿ ಲಿಂಥೋಯ್ ಸೇರಾಮ್ ನುಂಗಾಯಿರುವ ಥೌರಮ್ ಕಯಾ ಸಂದೋಕ್ಪಿರಂಬ ಲೋಯ್ನನ ಥೌರಮ್ ತಾಬಿರಿಬ ಖ್ವಾಯಿ ಪುಂನಮಕ್ಪುಸು ತರಾಮ್ ನೋಕ್ಚರಿ ಖುರುಂಜರಿ ಅದೊಮ್ನ ತುಂಗಾನ್ ತುಂಗಾನ್ಮ ನುಂಗಾಯಿರುವ ಥೌರಮ್ ಕಯಾ ಆಕಾಶವಾಣಿ ಇಂಫಾಲ್ಗಿ ಎಫ್ಎಂ ಸಂಗಾಯಿ ಚಾನೆಲ್ದಗಿ ನುಂಗಾಯಿನ ತಾಬಿರಿ ಹೌಸಗಮುಕ್ ಲಾಂಥೋಕ್ಚರಿ ರೂಪಮಹಲ್ ಥಿಯೇಟರ್ನ ಸಾನಬ ರೇಡಿಯೋ ಲೀಲಾ ಥಾಗಚರಿ ಮಯಾಂಬು ಥಾಗಚರಿ

0: ಪೊಲಿಟಿಕಲ್ ಕಾನ್ಸಿಕ್ವೆನ್ಸ್ ಕಲ್ಲಾಕದೋರಿಬೇಕು ತೋರಿದ್ವಿ ನಿಮ್ಮ ಭಾವಿ ತಾತ ಅದೇ ಖನ್ನವ ಅಂತ ಯಾದೇ ಮಾಮ ಸಾಸುಸಿಲ್ಲ ಆಮೆ ಐಗ ವರಿ ಭಜನೆ ಸಾರೆ ಯಾದ್ರೆ ಮಾ ಪುಂ ಅವ್ ಸಕ್ರೆ ಅದು ಮಾದಿ ಮಾದಿ ಶ್ರೀ ಥಂಬಯಾರರೋ ಎಬದುದಿ ಥಂಬಯಾರರೋ ಮಾ ಥಂಗ್ದು ಖಿತಾಮನೆ ಎಬ ಮಾ ಲೇರಿದಿ ಕೇಸು ಕರಾಯಿ ಶೋಲ್ ತೋರಿ ಎನಿ ಹೋ ಎನಿ ಹೋ ಮಾ ಸಿದಿ ಗಸಿ ಟ್ರಾನ್ಸ್ಫರ್ ಟೋಕ್ ತೋಕ್ರ ಗೈ ಡಿಸ್ನೇ ಎಸ್ಪಿ ದರ ಗೈ ದನ ಕನಾ ದನ ಸಾಜಂ ಪಿಸನ್ ದಾರೆ ದನ ಅರ ಮಾದಿ ಹುಜಿ ಮಕ್ ಟ್ರಾನ್ಸ್ಫರ್ ಟೋಕ್ ಖಿತಾವ ಅದು ರಂಜಿತ್ ಸೆ ರಂಜಿತ್ ಸಿ ಹುಜಿ ಪೊಲೀಸ್ ಕಸ್ಟಡಿ ಇದೆಲ್ಲ ಇರಿಯವ ರಂಜಿತ್ ಸಿ ಸಾಹೇಬ್ನ ಕಸ್ಟಡಿದಾಗಿ ಲೊಕ್ಥೋಕ್ ಪೀರಗ ಐಸಿದ ಪೋರೆ ಇರಗ ಸೆ ಮಗೊಂದಿಗೆ ಅಸೇಂಗ ವಾರಿದು ಕೈನೋ ಕೈನೋರು ತಾರೆ ಆಗ ಹಾಂ ಕೇಸ್ದು ಸೆಮ್ದೋಕ್ ಸೆಮ್ಜಿನ್ ತೌತಾರೆ ಅದನ್ನ ಹಾಂ ಅರೆ ಸೀದಿ ಅದಮ್ಮಿ ನಾಯ್ಬ ಪನಿ ಪನಿ ತಮ್ಜರೆ ನುಂಗಾಯ್ದವ್ರೆ ಇದನ್ನ ಮಾ ಹುಜಿ ಮೀನ ಹಾಯ್ಬಿ ಯಾದವ ಫೌ ಸಾಬ ಐಬೋ
1: ಮೈ ಬಾಬು ವಾಪಂಸೆ ನಸಾನು ಪಿತಾನ್ ಬೇ
0: ಏ ತಾನ್ಯ ಪೋದಿ ಮಾ ತಾನ್ಯ ಪೋದಿ
2: ಬಾಬು ಮರಾಲೇರಬ ಮಿಸಕ್ ಅಮಬು ಇಚಾನಿ ಹೈದುನ ಕಂಖಲ್ಲಗ ಅಚುಂಬ ಮಂಗನ್ ಬದಿಯಾರೋ ಬಾಬು ಗುಂಬ ಲೈಬಾಕ್ಸಿಗಿ ವೈಲ್ ಚುಬ್ಲಿ ಪೈರಬ ಮಿಸಕ್ ಅಮನ ಅದುಮೈನ ತೌರಬದಿ ಲೈಬಾಕ್ಸಿನ ಒಯಗದಬ ಸಿಬು ಕರಿನೊ ಬಾಬು
0: ಕೈನೊ ಐ ಶಿರಾನ್ ತುರಾನ್ ಪಂಗಾನ್ ನಂಗನ್ ಮಸಿ ಹಂಗಿ ಮ ಮಸಿ ಮಮಾ ಮಪಾ ಮುನಿ ತೋಪಂ ತೋಪಂ ತೋಂ ಮತ್ರೋ
1: ಅಸ್
0: ಸೆ ನಂಗ್ ನತ್ರಗ ನಂಗಿ ನಪ್ಪಾದನ ಅಶೋಯದನ ಅರಾನ್ ಬಾಮ ತೌರುರೆ ಅದು ಐತುಮಿನ ಸುಮ ಹೆಂಗ ಇದ್ರು ಹಾಂ ಅದಕ್ಕೆ ಮತ್ತೆ ಐದು ಚೀಫ್ ಮಿನಿಸ್ಟರ್ ನೀ ಲೈಪಾಕ್ಸಿಗೆ ಚೀಫ್ ಮಿನಿಸ್ಟರ್ ಐ ಇಮುಂದ ಕರಿಗುಮ್ ಅಶೋಯ ಮಥೋ ಮತಂ ಎಂಗ್ಸಂಗದವ್ಗಿ ಮದುವೆ ಖುದೋಂ ಸಾಬ ಲೌದವ್ಗಿ ಐಬು ಇಫಂದಿದಗಿ ಚಿಂಗ್ ತೆಗದವ್ಗಿ ಹಾಂ ಮದುವೆ ಲಾಲುಮ್ ನಿಲ್ಲ ಇರಿಯೋ ಮಯಾ ಚಿನ್ನಂಗ್ ಭಾವ್ತಾದ್ರೋ
2: ಪಾಬು ಚೀಫ್ ಮಿನಿಸ್ಟರ್ಗೆ ಮಜಾ ಒಯ್ರಬದಿ ಮೀ ಹನಿಂಗ್ಲಬಸು ಹಾತ್ಪ ಥನಿಂಗ್ಲಬಸು ಫೂಬ ದಂದಿ ಪೀಬ ಯಾದವ ನತ್ತೆ ಚೀಫ್ ಮಿನಿಸ್ಟರ್ ಸಿಬು ಆಂಗಿ ಮಥಕ್ತ ಲೈಬ್ರೋ
0: ಹ್ಮ್ ಲೈ ಆಂಗಿ ಮಥಕ್ತ ಲೈ ಪುನ್ನಮಕ್ಕಿ ಮಥಕ್ತ ಚೀಫ್ ಮಿನಿಸ್ಟರ್ ಲೈ ಹ್ಮ್ ಸಿ ಮಿನಿಸ್ಟರ್ಗೆ ಮಿಶ ಮಮ್ಮಗ ಮಾನವ ಯಾವ್ರೋ ಮಾನರದಿ ವಾತ್ ಹೋಯ್ದ್ರೋ ರಂಜಿತ್ ಸಿ ಮಿಶ ಮಮ್ಮಿ ಮಶಾ ಹೋರ ಮೋಬ ಹಾಂ ಮಾಮಿ ಹಾಲು ಬಗ್ಗೆ ಫಾನಿ ಜೇಲ್ ಸಂಗನಿ ವಿಚಾರ ದೌನಿ ಮ್ಯಾಮ್ ಕಾಯಿಸು ಕಿಶು ಹೈರೋಯ್ ಅದು ಅಸಿಗುಂಬ ಥೌದೋ ವಾಥೋಕ್ಸೆ ಕೋತಿ ಕೋತಿ ಮೇವ ಲೈಬಾಕ್ಸಿರ ಥೋಯಿಸಿ ಕರಾಸು ಕಿಶು ಹೈನದೇ ಅದುಬು ಅಸಿಗುಂಬ ಥೌದೋ ಕಸೆ ಚೀಫ್ ಮಿನಿಸ್ಟರ್ಗೆ ಇಮುಂಗ್ದ ಗವರ್ನರ್ಗೆ ಇಮುಂಗ್ದ ಪ್ರೈಮ್ ಮಿನಿಸ್ಟರ್ಗೆ ಇಮುಂಗ್ದ ಕ್ಯಾಬಿನೆಟ್ ಮಿನಿಸ್ಟರ್ಗೆ ಇಮುಂಗ್ದ ಥೋದಿ ವಾ ವಾ ಲವಿ ಲೈಪಾಕ್ ವಾಥೋಕ್ ಓಯ್ ಇರಾಂಗ್ ಥೋಯಿ ಕಾಬ್ರ ಅದು ನನಿ ಲೈಪಾಕ್ ಇರಾಂಗ್ ಥೋಕ್ತೇನಬ ಹಾಂ ಮರಾ ತಪ್ನ ಶಾಂತಿ ಓಯ್ನ ಲೈನ ನಮಿ ತೌರಿಸೆ ಇನ್ ತೌರಿಸೆ ಲೈಬಾಕಿ ನೀನ ಹೇ ಲೈಬಾಕಿ
2: ಪಾಬುಂಗ್ ಸೀರಿ ಬನುಬಿ ಮಚಾದುನ ಪಾಬುಂಗ್ ಇಚಾನುಬಿ ಮೆಮ್ಸಾಯ ಓರಂ ಲಬದಿ ಪಾಬುಂಗ್ ಕೈ ಕದ ಗೇಬ
0: ಸೀದಿ ಇದ್ರ ನಂಗ ಸೀದಿ ಇದ್ರ ನಮೋನ ಥೋಕ್ತೇ ಇದ್ರ ನಂಗ ಸೀಬ ಯಾರೋ ಏಬ ನಮೋನ ಥೋಪ ಯಾರೋ ಏಬ ಮನಂದಿ ನಂಗ ಚಿಪ್ ಮಿನಿಸ್ಟರ್ ಗೆ ಮಶಾನ ಪೀನ ಯಾವ ಕಾಬ್ರ ಓಯ್ರ ಓಯ್ದ ಬ ಪ್ರಮಾಣ ನಾತೆ ಜಾದ ಬರ ತೋರ್ಕೊಂಡ ಹೋಗ್ಬೇಕು ಅಂತ ತೈಂದಿಯವ ಚೋ ಚೋ ಚೋ ಸುಖಾಂತಿ ಸೊ ವಾಸೆ ಮನ ಮನಿ ನಾಯ್ಬಿ ಅವ ಅಂತೆ ಕಬ ನಂಗ್ ನಂಗ ತುಮಿಲ್ಲ ಅಂತ ಐ ಲೋಯ್ ಶಿನ್ಗೆ ನಂಗ್ ಭಾಪ್ ತಾವ್ನೆ ಪಾಯ್ ದೇ ಮಾ ನಂಗ್ ಭಾಪ್ ತಾವ್ನೆ
2: ಪಾಬುಂಗ್ ಐ ಪಾಬುಂಗ್ ಗಿನ ಚಾನೆ ಮಚಾ ಮೊಯ್ನ ಪಾಬುಂಗ್ ಗು ಅಫಬ ಥಬಕ್ ತೋ ನಿಂಗೆ ಪಾಬುಂಗ್ ಗು ಮಿಯಾಮ್ ನ ಥಾಗತ್ ನ ಬತಾರಗ ಎಹ ಯಾಮ್ ಚೋಕ್ ಟೋಕ್ ಚೈ ಹರೌ ಜೈ ಪಾಬುಂಗ್ ಗು ಮಿಯಾಮ್ ನ ಥೀ ನ ಥೀ ನ ಚೈ ಬದುದಿನೆ ಐ ತಾಬಂಗಂ ದೇ ಮಚಾ ಮೊಯ್ನ ಖಾಂಗಂಗಂ ದೇ ಐಸಿನಿ
3: ಹೇ ಐ ನಂಗ ಸಾಯ್ದಗೆ ಕಾಗೆ ಹೈದಿನ ತಾಬನಿ ಇವೆ ಮಾ ನಂಗ್ ನ ಪಾಮಿ ಬಸಿಬು ಕರಿನೋ ಹಾ ಕರಿನೋ ಬಾ ನಂಗ್ ನ ನೌಪಾ ನುಪಾ ಸಿ ಫಾರ್ಸಿ ತೌದನ ಹದನಿಂಗ್ ಬಗಿ ವಫಂ ಲಾ
2: ಇಮಾ ಐ ರಂಜಿತ್ ಪು ಯಾಮ್ ನ ನುಸಿ ಮಾ ಐಗಿ ಇಬಾನಿ ಅದುಬು ಮೀ ಹಾಲುರಬದಿ ಮಹಾಕ್ ಆಯನ್ಗೆ ಮತುಂಗಿ ನ ಚೈರಾಕ್ ಫಂಗ್ ಬತಾಯ್ ನುಂಗ್ಸಿರಬ ಇಪ್ಪ ಅದುನ ಅವಾಬ ತಾಕಿಬದ ಐಗಿ ಲನಾಯೋಯ್ನ ನುಂಗಾಯ್ತಬದುನ ಅಮನೆ ಇಮಾ
3: ಅದುದಿ ಚೀಫ್ ಮಿನಿಸ್ಟರ್ ಗಿ ಮಚಾ ಜೇಲ್ ದ ಸಂಗ್ ಬತ್ತಾರೇನೆ ನನ್ನ ಹೈರಿಸಿದ್ಯ
2: ಚೀಫ್ ಮಿನಿಸ್ಟರ್ ಗಿ ಮಚಾ ನ ಮೀ ಹಾಪಿ ಯಾಯ್ ಹೈಬಗಿ ನಿಯೋಮ್ ಲೈತಿನೆ ಇಮಾ ಲೈಬಾಗ ಸೇ ಪ್ರಜಾ ಗಿನೆ ಮಿಯಾಮ್ ಗಿನೆ ಚೀಫ್ ಮಿನಿಸ್ಟರ್ ಗಿ ಲನಾಯ್ಲೆ ಫಂಗತೆ
0: ಹೈ ನಂಗಿ ಪ್ರಜಾ ಪ್ರಜಾ ಪ್ರಜಾ ಮಯಾಮ್ ದುಗಿನೆ ಮಿ ಹುಟ್ ಎಮ್ಎಲ್ಎ ಮಯಾಮ್ ದೋ ಮದನ ಮೊಯಿ ಲಿದರ್ನೇನ ಖನ್ಗರಂ ನೈಸಿ ಕಾಮ್ರ ಲೀಡರ್ ನೇನ ಕಣಿಗರಬ ಐಸಿ ಹೌದಾರಬ ಅದನ್ನ ಲೈಪಾಕ್ ಮಿಯಾಮ್ ಶು ಎಮ್ ಎಲ್ ಎ ಸಿಂಗ್ ಶು ಪುನಮಕ್ಸೆ ಐನ ಹಾಯ್ ಇನ್ಗದವ ಐನ ಹಾಯ್ ಇಂಜರನಿ ಏನ್ ಐಸೆ ಮೊಯಿಲು ಸಿಂಗ್ ಮನೆ ಕಣಿಗರಮ್
2: ಬಾಬು ಮಖೋಯ್ನ ಥಗತ್ ಕಿಬದಿ ಅಫಬ ಥಬಕ್ ತೊಳಂಗಬ ಥಗತ್ ಕಿಬನೆ ಮಚ್ಚಾನ ಮೀಹಾ ಲಗ ಕಂಖನಬ ಥಗತ್ ಕಿಬನತೆ ಲೈಬಾಕ್ ಅಸಿಗೆ ಚಖನ ಬನೆ ಲೈಖಾದ ಚಿಂತನ ಬನತೆ
0: ಬಿಮ್ಜಾ ಯಾರೆ ಯಾರೆ ಯಾರೆ ಲೋಯ್ಸಂಗ್ರಬ ವಾಫಂಸಿದ ನಂಗ ಹಂಜನ್ ಹಂಜನ್ ಪೋಪ್ಥೋಕ್ನಬ ಹೊಟ್ಟನಬಗೆ ದರ್ಕಾರ ಐತಿ ನಂಗ್ನ ನಂಗೆ ನಪ್ಪ ಐಬು ಹೇಗೆ ಪೋಕ್ಮಿ ನರಿಬ ನಪ್ಪ ಅದುಬು ಹಾಡ್ಕೆ ಮುಯಿಸಿದ ಮಾಂಗ್ ರಶನು ತಾ ರಶನು ಹಾರಗದಿ ಖಂಗ್ರೆ ಮದುರು ವಾಮ್ನಿ ಮದುರು ಐ ಕೈಶು ಹಂಗೆ ಐತಿ ಅದುಬು ಖಂಗ್ ವಾಫಮ್ಮಸೆ ಮಸಿದಗೆ ತುಮಿನ್ನ ಲೈ ಹೃದಮ್ಮಿ ರಂಜಿತ್ನ ಮೀ ಹಾಡ್ಪನಿ ಹಾಯ್ಬಗೆ ಪ್ರಮಾಣ ಅವತ್ತ ಫಂಗರೋ ಇದು ಲೋಯ್ಸಂಗ್ರಬ ವಾಫಂ ಮಸಿಗಿದ ಮಕ್ತ ನಂಗ್ನ ಅಮುಕ್ ಹನ್ನ ಕಾಯ್ ಹೋರಬದಿ ನಂಗ್ ಐಬು

ತಾವೀರೇ, ಬಾಚಸ್ಪತಿ ಮಯೂಂ ವಿದ್ಯಾಪತಿ ಸರ್ಮಗಿ ಖೋಂಜಲ್ದ ಖೈದೇಮ್ ಲಂದನ್ ಬಲಾನ ಸೇರಿಂಗ್ಬ ಮತಮಿಸಯಮ ಅದೊಮ್ನ ಥೌಡಂ ತಾವೀರಿಬ ಅಸಿ ಆಕಾಶವಾಣಿ ಇಂಫಾಲ್ಗೆ FM ಸಂಗಾಯಿ ಚಾನೆಲ್ದಗಿನಿ ಹೌಸಗ ಮೂಗ್ ಪುಂಫಮಸಿದ ಪುಜರಕ್ಲಿ ಮಣಿಪುರಿ ಫಿಲ್ಮ್ ಇಸೈ ಸಿಂಗ್ ಮಥಂಗ್ ಮಥಂಗ್ ಓಯ್ನ ಗಸಿ ಅಸಿ ಮಣಿಪುರಿ ಲೋನ್ಗೆ ನಿಮಿತ್ನಿ ಇಂಗ್ಲಿಷ್ ಸಿಂಗ ಮಚಮಾಪನ್ ಮರಿಫುತರಾನೀಥೋಯ್ ಆಗಸ್ಟ್ಗೆ ತಾಂಗ್ ಕುಂದ ಮಣಿಪುರಿ ಲೋನ್ಬು ಭಾರತ್ಗೆ ಸಂವಿಧಾನ್ಗೆ ನಿಪಾನ್ ಸುಬ ಸೆದುಲ್ದ ಚನ್ಕಿಬ ನುಮಿತ್ ಪು ನಿಂಗ್ಸಿಂಗ್ ಬೋ ಓಯ್ನ ಚಹಿ ಖುದಿಂಗೆ ಆಗಸ್ಟ್ಗೆ ತಾಂಗ್ ಕುನ್ನಸಿಬು ಮಣಿಪುರಿ ಲೋನ್ಗೆ ನುಮಿತ್ ಇಮಾ ಲೋನ್ಗೆ ನುಮಿತ್ ಹಾಯ್ದುನ ಪಾಲನ್ ತೌದುನಲಾಗ್ಲಿ ಲಂದ ಮಮ್ಮಬು ಮಾಲೇಮ್ಗೆ ಥಾಕ್ತ ಮಸಾಗೆ ತೊಂಗಾನ್ಬ ತೋಪ್ ತೋಪ್ಪ ಮಸಕ್ ತಾಕ್ಪ ಗಮ್ಲಿಬಸಿಂಗೆ ಮಡಕ್ತ ಲಂದ ಮಧುಗೆ ಲೋನ್ಸು ಅಮನೆ ಮರಮದುನ ಇಸಾಗೆ ಲೋನ್ಬು ಯೋಖತ್ಸಿ ಇಕಾಯಿ ಖುಮ್ನಸಿ

0: ಇಸುಸಿಂಗ್ಸೆ ಕ್ಲಾಸ್ ಕ್ಯಾ ಕ್ಯಾ ಗದಿ ಕಾರಗೆ
1: ಅಮನ ತೀನ್ ಅಮನ ಐಟ್ ಅಮನ ಥ್ರೀ
0: ಓ ಹೋಯ್ ಹೋಯ್ ಅದು ಮಸಿ ದಿ
1: ಯಂಗ ಆಗ್ರೆ ಬಿ ಮನ ಫಂಗೈಗೆ ಐ ಐ ಹನ್ ನೋರೆ ಬನಿ ಕೈ ಬಿ ಮತ ಅವರೆ ಛಾವ ನೋಕೊ
0: ಕೈಸು ಕೈ ದಿ ಕೈಸು ಕೈ ದಿ ವರಿ ಸನಾ ಬ ಫಂಗ ಜಬ ಸಿ ಮುಕ್ ನುಂಗೈ ಬ ಲೈಜೆ ದಿ ಅಹನ್ ದಿ ಸಿ ತಂ ತಿ ಬನಿ ನಾ
1: ಇಸೈ ಖನಿ ನಾ ಇಸು ಲೈಕ್ ದಿ ಖೈ ಖನ್ ನಾ ಗಿ ಇಸೈ ಮಬು ದಿ ಲೈಗೆ ಬಾ ದಸಂ ತಾ ತಾ ದಿ
0: ಹೋಯ್ ಹೋಯ್ ಇಸೈ ಇಸಿನಾ ಅಮು ಇಸೈ ಖನ್ ಬಗಿ ಥೌರಮ್ ಸಿಂಗ್ ದ ಅಮು ಸರುಗ್ಯ ಬಿರೊ ಅದು ದೈದು ದ ಅಮು ಪುಂಗಫಮ್ ದು ದ ಅಮು ಸಂದೋಕ್ ನಾ ಬಗಿ ತಾನ್ ಜಾ ದೊ ಲೌಜಗೆ ಥಗಚರಿ ಥಗಚರಿ ಅದು
1: ಸೌಜದೆ
0: ಸೌಜದೆ ಹರಾವ್ ಜರಿಬನಿ ಥಗಚರಿ.

ಫಿಲ್ಮ್ ಇಸೈಗೇನಿ ಸುಬುಖುದೋಲ್ದ ಅಮುಕ್ ತಾಮಿನಸಿ ಲೈಚಲ್ ಫಿಲ್ಮ್ದಗಿ ಗಿ ಚಂದ್ರ ಪುಕ್ರಂಬ ಮಮದಿ ನೆನ್ಸಿ ಖುಮನ್ ಅನಿಗೆ ಅಪುಂಬ ಖೋಂಜಲ್ದ ದಾಲೋಂ ಗುರುಮಯುಂನ ಸೇರಿಯಂಗ್ಬ ರೆಗಿತ್ಲಿ ಸಮ್ನ ಸೇರಾಂಗ್ಬ ಇಸೈ.

ಇಥಾ ಥಾಜರುದನ ಲಮ್ಲಾನ್ಬಿ ಅಮಬು ಊರುಬ ಮಿಕುಪ್ತ ಥಮೋಯ್ದ ನುಂಗ್ಸಿಗಿ ಯನಿಂಗ್ ಹುಲಕ್ಪ ಫೊಂಗ್ದೊಗ್ಲುರಗನ ತಥಿ ತಥಿ ಚೈರಕದ್ರ ಖನ್ ಮಿಪಾಯ್ವ ಫೌಜಬ ಅಮರೊಮ್ದನ ನುಜಾ ಒಯ್ಬಿ ಮಹಾಕ್ನಸು ಮಪಾವ್ ಅಮತಂಗ್ದಿ ಫೊಂಗ್ದೊಗ್ಲಕ್ಕದ್ರ ಅಂಗೈಜಬ ಇಂಗಿತ್ ಅಮ ಫಂಗ್ಬದ ನುಂಗ್ಸಿ ಮಸುಂಗ್ಲಾಂಗಿ ಲೇಪ್ಲಗೆ ಖನ್ ಖೌರಾಂಗ್ನ ಮಪಾವ್ದಬು ಗೈಜರಿ ಥಮೋಯ್ ಅನಿಸಿನ ಥಮೋಯ್ಗಿ ವಾರೋಲ್ ತಾನಾಬ ಮತಂದುದ ಒಯ್ರಇ ಪಂಥುಂಗ್ಫಂಗಿ ವರಿ ನುಂಗ್ಸಿಗಿ ಮಪಾವ್ ಪೂರಿಬ ನಸಿಗಿ ತೋಪ್ತೆಂದ ಮರಿಸುಬ ಮಫಂ ಕಲ್ಲಿಬ ಇಸೈ ಅಸಿ ಏಜೆ ಮೈಸ್ನಾಮ್ ಅಮದಿ ಪುಷ್ಪಾರಾಣಿ ಅನಿ ಪುನ್ನ ಸಕ್ಮಿನಬನಿ ಸೈರ್ಯಂಗ್ಬ ದಾಲೋಮ್ ಗುರು ಮಯುಂ ಸೈರಾಂಗ್ಬ ರಾಹುಲ್ ಬ್ಲೂ ಫಿಲ್ಮ್ ನಂಗ್ ಲೋಯ್ರೆ ಲೌಬಿರಸಿ ಸೀರಿಯಲ್ ನಂಬರ್ 4.

ಲೇಪ್ತನ ಖುದೋಲ್ ತಮ್ ಜರಪ್ಪನ ತೋಪ್ತೇನಸಿಗಿ ಅಹುಂ ಸುಬ ಅನಿ ಸುಬ ಮದಿ ಅಹನ್ ಬೈಸೈ ಖಕ್ತಮಕ್ ಗಾಯರಕ್ಲಿ ಕರಂಬ ಫಿಲ್ಮ್ಗಿ ಕರಂಬ ಇಸೈಸಿಂಗ್ನ ಮಕೋಕ್ ಮಥಂಗ್ ಸಿಂಗ್ ತಾರಿಬ ಹೈಬದು

ಅದೊಂದು ಖನ್ಬಿಯು ಮತಂ ಕುಯ್ನದಗಿ ಮಿಯಾಮ್ನ ಯಾಮ್ನ ಪಾಮ್ನ ತನದನ ಲಾಗ್ಲಿಬ ಇಸೈ ಅಮನಿ ಸಖಂಗ್ದಬ ಫಿಲ್ಮ್ಗೆ ಇಸೈ ನುಂಸಿಬಗಿ ಚೆಲ್ಲಬ ಲಿಪುನ್ಗೆ ಮಪಾವು ಪೂರಿಬ ಇಸೈನಿ ಕರಿ ಥಾದ ಲಾಗೋಗೆ ಮೇರಾ ಥಾದ ಲಾಗ್ಸಿರಾ ಪುಷ್ಪರಾಣಿ ಅಮದಿ ರಮೇಶ್ಚಂದ್ರ ಅನಿಗೆ ಅಪುನ್ಮ ಖೊಂಜಲ್ದ ಬೀರ್ ಮಂಗೋಲ್ ಮೆಕೋಲಾನ ಸೈರೆಂಗ್ಲಿಬ ಇಸೈ ಎಸಿಗೆ ಸೈರಾಂಗ್ಬ ನೊಂಗ್ಮೈಥೆಮ್ ಇಬೊಮ್ಚಾ ಲೌಬಿರಸಿ ಸೀರಿಯಲ್ ನಂಬರ್ 3.

ಇಸೈಸಿಂಗ್ ಸೀರಿಯಲ್ ನಂಬರ್ ತೇಂದಗಿ ತೂಫಾವ ತಹಂಜಕ್ರಬ ಮತ್ತುಂ ಹೌಜಿಕ್ತಿ ಟೋಪ್ ತೇನ ಸಿಗಿ ಖ್ವಾಯ್ದಗಿ ಮಕೋಕ್ತ ಲೈರಿಬ ಇಸೈ ಅದು ಖುದೋಲ್ ತಂಜನಬಗಿ ಮತಂಸು ಯೋರಕ್ಲೆ ತೈಬಂಗ್ ಸೇಂಬ ಮಪು ಮಹಾಕ್ನ ಪುಂನಮಕ್ ಸಿಲಮ್ಮಿ ತೈಬಂಗ್ ಪಾಲ್ಗಿ ಅವಾ ನುಂಗಾಯಿ ಕಯಾ ಕಯಾ ಅವಾ ಬತನ ಮಸರು ಒಯ್ರಬ ಕನಾ ಅಮ್ಮನದಿ ತತ್ತನ ಹಂಗ್ಲಿ

0: ತಾಂಜರಿಬ ಇಸೆ ಇಸೆಗಳು ಇನ್ನ ಲೈವ್ ಫೋನ್ ಇನ್ ಪ್ರೋಗ್ರಾಮ್ದ ಅದೊಮ್ಗೆ ಖೊಯ್ದಾಬ ಮಣಿಪುರಿ ಫಿಲ್ಮ್ ಇಸೈ ಸಂದೋಗ್ತುನ ತಹಂಜಬ ಲುಯ್ಜರೆ ಥೌರಂ ಸರು ಕ್ಯಾಬಿಕಿಬ ಅಮದಿ ಥೌರಂ ತಾಬಿರಿಬ ಖ್ವಾಯಿ ಪುಮ್ನಮಪ್ಪು ಅಮುಕ ಹನ್ನ ಮೆರಿನಾಯ್ ನಾಮ್ನ ಥಾಗಟ್ವ ಫೋಂದೋಗ್ಜರಿ ಆಕಾಶವಾಣಿ ಇಂಫಾಲ್ ಹೌಸಿಕ್ ನುಮಿದಾವೈರಂಗೆ ಪುಂಗ್ ಮಂಗ ತಾರೆ ಮಣಿಪುರಿದ ಮರುವೊಯ್ಬ ಪಾವ್ ತಾಬಿರಸೆ
1: ಆಕಾಶವಾಣಿ ಇಂಫಾಲ್ ಹೌಜು ಪಾವಗಿ ಮರುವೊಯ್ಬ ಪಾವ್ ಮುಖ್ಯಮಂತ್ರಿ ಯುಮ್ನಾ ಖೇಮಜಾನ್ ಹಾಯ್ರಿ ಮಣಿಪುರದ ಎನ್ಆರ್ಸಿ ಸನ್ನಹನ್ನಬಗೆ ವಾಫಂ ಸೆಪ್ಟೆಂಬರ್ ಅನಿದ ಹೋಗದವರಿಬ ಮಣಿಪುರ ವಿಧಾನಸಭಾಗೆ ಮಿಫಮದ ಖನನಬ ಸರ್ಕಾರನ ಪುಥೋಕ್ಲಗನಿ ಮಸಿ ಮುಖ್ಯಮಂತ್ರಿಗೆ ಸೆಕ್ರೆಟರಿಯೇಟ್ ಸೆನ್ಸಸ್ ತೌದ್ರಿಂಗದ ಎನ್ಆರ್ಸಿ ಹಾನ ಸೇಮನಬ ದಾಬಿ ತೌರಿಬ ಮೈಲುವೆಸಿಂಗಿ ಮಿಹುರ್ ಕಾಂಬು ಅಮಗ ಉನ್ನರಬ ಮತ್ತುಂಗದ ಮುಖ್ಯಮಂತ್ರಿನ ತಾಜಬ ಅಸಿ ಪಿಕಿಬನಿ ಸರ್ಕಾರನಸು ಮಣಿಪುರದ ಎನ್ಆರ್ಸಿ ಸನ್ನಹನ್ನಬಗೂ ಸೌಗಲಿ ಹಾಯ್ನ ಮಹಾಕ್ನ ಮೈಲುವೆಸಿಂಗ ಪುಂಗ್ದೋಕಿ ಕಕ್ಚಿಂಗ್ ಜಿಲ್ಲಾದ ಮಿಯಾಮ್ನ ಸೆನ್ಸಸ್ ತೌದ್ರಿಂಗೈ ಎನ್ಆರ್ಸಿ ಅಪ್ಡೇಟ್ ತೌಗದಬನಿ ಎನ್ಆರ್ಸಿ ತೌಗದನ ಸೆನ್ಸಸ್ ತೌಬ ಯಾರೋ ಹಾಯ್ಬ ಅಯಿಬ ವಾರೋಲ್ಸಿಂಗ್ ಪೂದನಗಸಿ ಡಿ ಸಿ ಆಫೀಸ್ ಕಕ್ಚಿಂಗ್ ತಬ್ನ ವಾಕಟ್ ಖೊಂಗ್ಚತ್ ಚತ್ಕ್ರೆ ಸಿ ಪಿ ಐ ಮಣಿಪುರ ಸ್ಟೇಟ್ ಕೌನ್ಸಿಲ್ನ ಹಾಯ್ರಿ ಹೌದಿಕ್ ರಾಜ್ಯ ಅಸಿದ ಲೈರಿಬ ಮಿಯಾಂಗ್ ಇಹೌ ಅಸಿ ಲೊಯ್ಸಿನ್ನಬ ರಾಜ್ಯ ಸರ್ಕಾರನ ಹೊನಗದಬನಿ ದೋಲ್ ಅಸಿನ ಹಾಯ್ ಮಂತ್ರಿ ಮಂಡಲ್ಗೆ ಅಥೂಬ ವಾರೆಪ್ ಅಮ ಲೌರಕ ಕೇಂದ್ರದ ತಕ್ಷಿಣಬಗೆ ತಂಗಾಯ್ಫದಬ ಲೈ ಕರಿಗುಮ ಮಿಯಾಂಗಿ ಅನಿಂಬ ಅಪಾಂಬಗೆ ಮಾಯೋಕ್ತ ನಮ್ದುನ ಸೆನ್ಸಸ್ ತೌರಕ್ಲಬದಿ ಮಧುಗೆ ದೋಲ್ ಅಸಿನ ಬೊಯ್ಕಾಟ್ ತೌಬನಿ ಹಾಯ್ರಿ ಮಣಿಪುರದಂಗಸಿ ಕುಂಥ್ರಾ ಮಂಗಾ ಸುಬ ಮಣಿಪುರಿ ಲೋಲ್ಗೆ ನುಮಿತ್ ಲಿಸಿಂಗ್ ಅನಿ ಕುಂತರುಕ್ ಪಾಕ್ ಸನ್ನ ಪಾಂಥೋಕ್ನರಿ ರಾಜ್ಯ ಥಾಕಿ ಥೌರಂ ಜೇನ್ ಡಾನ್ಸ್ ಅಕಾದಮಿ ಇಂಫಾಲ್ದ ಪಾಂಥೋಕ್ಲಿ ಮಣಿಪುರಿ ಸಾಹಿತ್ಯ ಪರಿಷತ್ ಥೌಬಾಲ್ ಡಿಸ್ಟ್ರಿಕ್ ಮಸಾನ ವಾಂಗ್ಜಿಂಗ್ ಅಮಸುಂ ಮಿಲಾರ್ನಸು ನುಮಿತ್ ಅಸಿ ಪಾಂಥೋಕ್ಲಿ ಸೈರೆಂಗ್ಬಸಿಂಗ್ ಅಪುನ್ಬ ಲುಕ್ ಸಾಲ್ ಮಣಿಪುರಿ ತರಾತರುಕ್ ಸುಬ ಮಪೋಕ್ ನುಮಿತ್ ಅಮಸುಂಗ್ ಸೈರೆಂಗ್ಬಸಿಂಗ್ ನುಮಿತ್ ಥಾ ಅಸಿಗೆ ಕುಲುಮ್ದೊಯ್ದ ವೈನಾಮ್ ಪಬ್ಲಿಕ್ ಹಾಲ್ದ ಪಾಂಥೋಕ್ಲಗನಿ ಮಧುದ ಮಿಯೋಯ್ ತರೆತ್ತ ತೊಗಾನ್ ತೊಗಾನ್ಬ ಮನಾಸಿಂಗ್ ಖುಷಿನಗನಿ ನೊನೆ ಜಿಲ್ಲಾಗಿ ಲೊಮಾಯ್ ಪಾಟು ಕಾಯ್ತಿ